ಗಣೇ ಜಗದೀಶ ಜಿಯೋಬಿಣ ಸಬದಸ್ಗೀರಾಸ ಘಟ್ಗಡ ಪೂನ್ ಬ್ರಹ್ಮ ಪ್ರಗಾಸ್ ಅಭಿನೀ ಬಣತಾ ಬನಾಯಿ ನಾನಕ ಜೀವ ದೇಖ ಬಡಾಯಿ ಇಸ್ಕಾ ಬಲ್ನಾಯಿ ಸಹಾಧ ಕರ್ಣ ಗ್ರಾಮನ ಸರ್ವಕೋನಾಥ್.

ಆನುಗ ಸೋಜನ ಸಾಸಮಾತಾಸನೋ ರೂಪನಾರೇಖನ ರಂಗಕೇಶ ತ್ರೈಗುಂದೆ ಪ್ರಭಿನ್ನ ಸಹೇ ಭುಜಾಯೇ ನಾನಕ ಸೋಬೇ ಸ್ವಪ್ರಸನ್ನಷ್ಟಪದಿ ಅವಿನಾಶಿ ಪರಮನ್ ಮೇ ರಾಘ ಮಾನು ಕೀತು ಪ್ರೀತ್ಯಾಗ

ಅನುಕೋಮಾನ್ ಕೌನ್ ಅಭಿಮಹಾನ್ ಜಯ ಸ್ವರೂಪ ಕೇವಲ ಜಗತೀಸ್ತ ಶಾಲೆ ಶತ್ರು ಲಗದು ಕೌಕೀಸ ಜಯ ಜೋ ಸ್ವರೂಪಿ ಜೋ ಸಂಘ ಸಮಾವತ ಕಸೆ ಪೂಕ ಮಂತ್ರ ಬತಾವ ಕರ್ಣ ಗ್ರಾಮನ್ ಕರ್ಣೇ ಹಾರ್ ನಾನ ಕರ್ತೇ ಕಾ ನಾಹೇ ಸುಮಾರ್ ಜಬ ಅಪನಿ ಶೋಭಾ ಆಪನ ಸಂಘ ಮನಾಯಿ ತಬ ಕಮನ ಮಾಯೆ ಬಾಪ ಮಿತ್ರ ಸುಧ ಭಾಯಿ ಜಯ ಸರ್ವಕಲಾಪೇ ಪರಬೀನ್ ದೇ ತಹಬೇದ ದೇವ ಕಾ ಕೌಚೀನ ಜಬ ಅಪನೆ ಆಪ ಆಪ ರುತಾರೇ ತೋ ಶಗನ ಅಪ ಶಗನ ಕಾ ವಿಚಾರ ಜಯ ಅಪನು ಜಾಪನಾ ಬನೇರಾ ತ ಕೌನ್ ಠಾಕುರ ಕೌನ್ ಕೈಯೇ ಚೇರಾ ಬಿಸ್ಮನ ಬಿಸ್ಮ ರಹೇ ಬಿಸ್ಮಾದ ನಾನಕ ಅಪನಿ ಗದ ಜಾನು ಆಪ ಜಯ ಶಲ್ಲಾ ಶೇದ ಅಪ

ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು